0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಸಾಂಪ್ರದಾಯಿಕ ರಚನೆ ವೃಂದಗಾನದಲ್ಲಿದೆ. ಯೋಗಿ ಬಂದನೋ ಶಿವಯೋಗಿ ಬಂದನೋ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಟು ಬಿಗಿನ್ ವಿತ್ ಯೋಗಿ ಬಂದನೋ ಶಿವಯೋಗಿ ಬಂದನೋ, ಅ ಟ್ರೆಡಿಷನಲ್ ಸಾಂಗ್ ಸಂಗಿನ್ ಕೋರಸ್.

ಎಲ್ಲವರು ಶಿವಾಲಯವ ಮಾಡುವರು. ಬಸವಣ್ಣನವರ ರಚನೆ, ಹಾಡಿದರೆ ರಘು ಹೆಗಡೆ. ರಘು ಹೆಗಡೆ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಉಳ್ಳವರು ಶಿವಾಲಯವ ಮಾಡುವರು.

ಡಾಕ್ಟರ್ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಕೇಳಿ ಪುರಂದರದಾಸರ ರಚನೆ ಚಂದ್ರಚೂಡ ಶಿವಶಂಕರ. ಚಂದ್ರಚೂಡ ಶಿವಶಂಕರ, ಸಾಂಗ್ ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ.

ಮಹಾದೇವ ಶಿವಶಂಭೋ ತಂಜಾವೂರು ಶಂಕರಯ್ಯರವರ ರಚನೆ ಹಾಡಿದ್ದಾರೆ ಎಂ ರಾಘವೇಂದ್ರ. ಎಂ ರಾಘವೇಂದ್ರ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ತಂಜಾವೂರು ಶಂಕರ ಅಯ್ಯರ್ ಮಹಾದೇವ ಶಿವಶಂಭೋ.

ಈಗ ಉಗಾಭೋಗ, ನಂತರ ಮನವ ಶುದ್ಧಿಸಬೇಕು ನಿತ್ಯ. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಸಿಆರ್ ಅಮರನಾಥ್. ನಾವು ಉಗಾಭೋಗ, ಆಫ್ಟರ್ ದಟ್ ಮನವ ಶುದ್ಧಿಸಬೇಕು ನಿತ್ಯ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಸಿಆರ್ ಅಮರನಾಥ್.

ಹೊರಗೆ ಮಿಲ್ದು ಹೊರಗೆ ಮಿಲ್ದು ಒಳಗೆ ಮೀಯದ.

ಇನ್ನೂ ದಯಬಾರದೆ ದಾಸನ ಮೇಲೆ. ಹಾಡಿದ್ದಾರೆ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ, ರಚನೆ ಪುರಂದರದಾಸರು. ಇನ್ನೂ ದಯಬಾರದೆ ದಾಸನ ಮೇಲೆ, ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ.

ಶ್ರೀಮಾತೆಯೆ ಶ್ರೀ ಚರಣಕ್ಕೆ ನಮೋ ನಮೋ. ಅರ್ಚಕ ವೆಂಕಟೇಶ್ ಅವರ ರಚನೆ, ಹಾಡಿದ್ದಾರೆ ಆರ್ ರಮಾದೇವಿ. ನೌ ಶ್ರೀಮಾತೆ ಶ್ರೀ ಚರಣಕ್ಕೆ ನಮೋ ನಮೋ, ರಿಟನ್ ಬೈ ಅರ್ಚಕ ವೆಂಕಟೇಶ್, ಸಂಗ್ ಬೈ ಆರ್ ರಮಾದೇವಿ.

ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಎನಿತು ಪುಣ್ಯವನ್ನು ಮಾಡಿದೆನು ನಾನು. ಗೀತೆಯನ್ನು ರಚಿಸಿದ್ದಾರೆ ಸಾಲಿ ರಾಮಚಂದ್ರ ರಾಯರು. ನೌ ಲೆಟ್ ಅಸ್ ಲಿಸನ್ ಟು ಪ್ಯಾಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಸಾಲಿ ರಾಮಚಂದ್ರ ರಾಯರು. ಎನಿತು ಪುಣ್ಯವನ್ನು ಮಾಡಿದೆನು ನಾನು.

ಮಾಧವಗುಡಿ ಅವರ ಸ್ವರದಲ್ಲಿ ಪುರಂದರದಾಸರ ರಚನೆ ನಾನೇನು ಮಾಡಿದೆನೋ ರಂಗಯ್ಯ. ಮಾಧವಗುಡಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ನಾನೇನು ಮಾಡಿದೆನೋ ರಂಗಯ್ಯ.

ಸಂಗೀತ ಪ್ರಿಯರೇ, ಇದುವರೆಗೂ ವಿವಿಧ ಕಲಾವಿದರು ಹಾಡಿದ ಭಕ್ತಿ ಗೀತೆಗಳ ಕಾರ್ಯಕ್ರಮ ಭಕ್ತಿ ಕುಸುಮಾಂಜಲಿ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್ ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ ನಮಸ್ತೆ ಮೇಡಮ್
2: ನಮಸ್ಕಾರ ಅಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಪಲ್ಲವಿ ಅನುಪಲ್ಲವಿ ಅಭ್ಯಾಸ ಮಾಡಿದ್ರಿ ಅಲ್ವಾ
1: ಹಾ ಮಾಡಿದ್ದೀನಿ ಮೇಡಮ್
2: ನಿಮಗೆ ಮೇಲ್ಮೈ ದರ್ಶನ ಆದಾಗ ತುಂಬಾ ಕಷ್ಟ ಅನಿಸಬಹುದು ಅನಿಸ್ತಿರನೂ ಇರಬಹುದು ಆದ್ರೆ ನೀವು ಅದನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಒಂದೇ ಮನಸ್ಸಿನ ಅಂತ ಹಾಡ್ಕೊಂಡಾಗ ನಿಜವಾಗ್ಲೂ ಆನಂದ ಸಿಗುತ್ತೆ ನಿಮ್ಮದು ಹಾಗೆ ಆಗತ್ತೆ ಈಗ ನಾವು ಚರಣ ಭಾಗಕ್ಕೆ ಬರೋಣ ಈ ಕೃತಿಯಲ್ಲಿ ಮೂರು ಚರಣ ಇದೆ ಸಾಮಾನ್ಯವಾಗಿ ಎಲ್ಲ ಅಂಕಿತವಿರುವ ಚರಣವನ್ನೇ ಹಾಡೋದು ವಾಡಿಕೆ ಯಾಕೆ ಅಂದ್ರೆ ಮಿಕ್ಕ ಚರಣಗಳೇನು ಕಮ್ಮಿ ಇಲ್ಲ ಇದರಷ್ಟೇ ಇನ್ನೂ ಚೆನ್ನಾಗೇ ಇದ್ರು ಕೂಡ ಒಂದು ಕಾಲಾವಕಾಶ ಇನ್ನೊಂದು ಒಂದೇ ತರ ಇದೆಯಲ್ಲ ಅನ್ನೋ ಒಂದು ಭಾವನೆ ಅಷ್ಟೇ ಇದರಲ್ಲಿ ಮೂರು ಚರಣಗಳು ಚೆನ್ನಾಗಿದೆ ಆದ್ರೆ ನಮಗೆ ಈ ಗ್ರಂಥಗಳಲ್ಲಿ ಸಿಗೋ ಹಾಗೆ ಸ್ವರ ಪ್ರಸ್ತಾರ ಇರೋದು ಕೊನೆಯ ಚರಣದಲ್ಲಿ ಮಾತ್ರ ಇವಾಗ ನಿಮಗೆ ದೇವರನಾಮಗಳಲ್ಲಿ ಉಳಿದ ಚರಣಗಳು ಮೊದಲನೇ ಚರಣದಂತೆ ಅಂತ ಕೊಡಲ್ವಾ ಅದಕ್ಕಿಂತ ಹೆಚ್ಚು ಕೃತಿಗಳಲ್ಲೇನೆ ಅನುಪಲ್ಲವಿಯಂತೆ ಅಂತ ಕೊಟ್ಬಿಡ್ತಾರೆ ಚರಣದ ಕಡೆಯ ಎರಡು ಆವೃತ್ತಿಗಳು ಭಾಗವನ್ನು ಏನೋ ಯಾಕೆಂದ್ರೆ ಅದ್ರ ತರ ತಾನೆ ಯಾಕೆ ಬರಿಬೇಕು ಅಷ್ಟುದ್ದ ಅನ್ನೋ ಒಂದು ನಿರ್ಲಕ್ಷ್ಯ ಭಾವ ಎಷ್ಟೋ ಸಲ ಅದರಂತೆ ಬರೆಯಕ್ಕಾಗಲ್ಲ ಸುಶ್ರಾಕ್ಷರ ದೀರ್ಘಾಕ್ಷರ ನೋಡ್ಕೊಂಡಾಗ ಆ ಸ್ವರಗಳಲ್ಲಿ ಮಾರ್ಪಾಟಗಳು ಮಾಡ್ಕೋಬೇಕಾಗತ್ತೆ ಎರಡನೇ ಕಾಲ ಮೊದಲನೇ ಕಾಲ ಎಲ್ಲ ಸಾಹಿತ್ಯಕ್ಕೆ ತಕ್ಕ ಹಾಗೆ ಮಾಡ್ಕೋಬೇಕಾಗತ್ತೆ ಅದರಂತೇನೆ ಹಾಡಕ್ಕಾಗಲ್ಲ ಒಟ್ಟಾರಿಯಾಗಿ ಅದರಂತೆ ಅಂತ ಇಟ್ಕೋಬೇಕು ಇಲ್ಲಿ ಕೂಡ ಹಾಗೆ ಇದೆ ಈಗ ನೀವು ದೇವನಾಮಗಳು ಗಮನಿಸಿದಾಗ ಪಲ್ಲವಿ ಅನುಪಲ್ಲವಿಯ ಭಾಗವೇ ಚರಣವಾಗಿರುತ್ತೆ ಇಲ್ಲೂ ಅದೇ ಮಾಡಿದ್ದಾರೆ ಮೊದಲನೆಯ ಭಾಗನ ಪಲ್ಲವಿಗೆ ಅಳವಡಿಸ್ಬಿಟ್ಟು ಎರಡನೇ ಭಾಗನ ಅನುಪಲ್ಲವಿಯಂತೆ ಅಂತ ಕೊಟ್ಟಿದ್ದಾರೆ ಈಗ ಆ ಭಾಗ ನೋಡೋಣ ಶುದ್ಧ ಸಾಹಿತ್ಯ
1: ಬರ್ಕೊಂಡ್ಬಿಡ್ತೀನಿ
2: ದಿನ ಸಾಕೇತ ಪುರ ಭೂಪ
1: ಸಾಕೇತ ಪುರ ಭೂಪ
2: ರಾಮನ ಊರು ಸಾಕೇತ ಅಲ್ಲಿಯ ಭೂಪ ಒಡೆಯ ಅದಕ್ಕೆ ಸಾಕೇತ ಪುರ ಭೂಪ
1: ಸಾಕೇತ ಪುರ ಭೂಪ
2: ಪಂಕಜ ನಾಭ
1: ಪಂಕಜ ನಾಭ
2: ನಾಭ ಅಂದ್ರೆ ಹೊಟ್ಟೆ ಹುಕ್ಕುಳು ಹುಕ್ಕುಳಿನಲ್ಲಿ ಕಮಲ ಇರೋದು ಪಂಕಜ ನಾಭ ಶ್ರೀಮನ್ ನಾರಾಯಣ ಅಂತ ಸಮರದರ್ಶಿತ ಕೋಪ
1: ಸಮರದರ್ಶಿತ ಕೋಪ
2: ಅವನು ಬಹಳ ಪ್ರಸನ್ನನಾದವನು ರಣಾಂಗಣದಲ್ಲಿ ಸಮರಾಂಗಣದಲ್ಲಿ ಮಾತ್ರ ತನ್ನ ಕೋಪವನ್ನ ತೋರಿಸ್ತಾನೆ ಬೇರೆ ಕಡೆ ಅವನು ತೋರಿಸಲ್ಲ
1: ಸಮರದರ್ಶಿತ ಕೋಪ
2: ನಾಕನಾಯಕ ತಾಪನಾಶನ
1: ನಾಕನಾಯಕ ತಾಪ ನಾಶನ
2: ನಾಕನಾಯಕ ಅಂದ್ರೆ ಸ್ವರ್ಗದ ಒಡೆಯ ಇಂದ್ರ ಅವನ ತಾಪ ಅವನಿಗೇನೋ ಸಂಕಟನೋ ಏನೋ ಕೋಪವೋ ಬಂದಿದ್ದನ್ನ ಅವನಿಗೆ ಬಂದಿದ್ದ ಸಂಕಟವನ್ನ ಪರಿಹರಿಸ್ದ ಅನ್ನೋದು ಇದರ ಅರ್ಥ ಶ್ರೀಕರ ಶ್ರೀಕರನೇ ಅಂದ್ರೆ ಶುಭವನ್ನು ಉಂಟು ಮಾಡೋನು ಐಶ್ವರ್ಯವನ್ನ ಕೊಡುವಂತಹವನೇ ಬರ್ಕೊಂಡ್ರ
1: ನಾಕನಾಯಕ ತಾಪನಾಶನ
2: ಶ್ರೀಕರ
1: ಶ್ರೀಕರ
2: ಅಖಿಲ ಸೇವ್ಯ
1: ಅಖಿಲ ಸೇವ್ಯ
2: ಆಮೆ ತಾಪನಾಶನ ತಾಪನಾಶನ ಅವನ ಇಂದ್ರನ ತಾಪವನ್ನ ಹೋಗಲಾಡಿಸಿದವನೇ ಅದ್ಭುತ ರೂಪ ಅಂದ್ರೆ ತುಂಬಾ ಲಾವಣ್ಯವಾದ ರೂಪವಂತ ಅವನು ಮನೋಹರವಾದ ರೂಪ ಅಂತ ಶ್ರೀಕರ ಶ್ರೀಕರನೇ ಅಂದ್ರೆ ಸಕಲ ಐಶ್ವರ್ಯವನ್ನ ಉಂಟು ಮಾಡುವವನೇ ಅಖಿಲ ಸೇವ್ಯ ಎಲ್ಲ ವರ್ಗದವರಿಂದಲೂ ಸೇವೆಯನ್ನ ಕೊಳ್ಳುವನು ಸೇವೆಯನ್ನ ಪಡಿತಾನವನು ಮಮ ಪರಂ
1: ಮಮ ಪರಂ
2: ನನಗೆ ಶ್ರೇಷ್ಠವಾದ ಗತಿ ಪರ ಗೊತ್ತಿಲ್ಲ ಆಕಲಯ ಹೊಂದಿಸು ಅಂತ ಮಮ ಪರಂ ಆಕಲಯ ಅದೆರಡು ಸೇರಿಸ್ಬಿಟ್ಟು ಒಟ್ಟಿಗೆ
1: ಮಮ ಪರ
2: ಹಾಡುವಾಗ ಹಾಡ್ತೀವಿ ಮಮ ಪರಮಾಕಲಯ ಅಂತ ಹಾಡ್ತೀವಿ ಮಮ ಪರಮಾಕಲಯ
1: ಶ್ರೀಕರ ಅಖಿಲ ಸೇವ್ಯ ಮಮ ಪರ ಮಾಕಲಯ
2: ಶ್ರೀಕರ ಅಖಿಲ ಸೇವ್ಯ ಅನ್ನೋದು ಬಿಡಿಸಿದೆ ಸಾಹಿತ್ಯ ಭಾಗ ಹಾಡುವಾಗ ಶ್ರೀಕರಾಖಿಲ ಅಂತ ಹೇಳ್ತೀವಿ ಸೇವ್ಯ ಮಮ ಪರಂ ಆಕಲಯ ಅಂತೀವಿ ಮಮ ಪರಂ ಆಕಲಯ ಆಗತ್ತದು ಮಮ ಪರಂ ಆಕಲಯ ಶುಭಂ ಆಶು ಶೀಘ್ರವಾಗಿ ಶುಭವನ್ನ ನೀಡು ಶುಭಂ ಆಶು ದಿನಮನು ಅಂತಿದೆ
1: ಶುಭಮಶು
2: ಅಶು ಅಲ್ಲ
1: ಶುಭಮಾಶು ದಿನಮನು
2: ದಿನಮನು

0: ದಿನಮನು ಹಾಗೆ ದೂರ ಇದೆಯಲ್ಲ ಇಲ್ಲಿ ಹಾಡಿದ್ವಲ್ಲ ದೂರ, ಇದೆರಡು ಸಂಸ್ಕೃತದ ವ್ಯಾಕರಣಬದ್ಧವಾಗಿ ತಗೊಂಡಾಗ ಹೆಚ್ಚು ಇದಕ್ಕೆ ಮನ್ನಣೆ ಸಲ್ಲಲ್ಲ, ಯಾಕೆಂದ್ರೆ ಇಲ್ಲಿ ಏನೋ ಒಂದು ಚೂರು ದೋಷ ಇದೆ ಅಂತ. ಆದರೆ ಕೆಲವು ಸಲ ಬಳಕೆಗೆ ಬಂದ್ಬಿಟ್ಟಿರೋದ್ರಿಂದ ಉಪಯೋಗಿಸ್ತಾರೆ, ಕವಿ ಸಮಯ ಅದು ಅಂತ ಹೇಳೋ ಒಂದು ಸಮಜಾಯಿಷಿ ಕೂಡ ಉಂಟು. ದಿನಮನು ಇರಲ್ಲ, ಅನುದಿನಂ ಅಂತ ಬರೋದು ದಿನಮನು ಆಗಿದೆ. ಶುಭಂ ಆಶು ದಿನಮನು, ಅನುದಿನವೂ ನೀನು ನನಗೆ ಶುಭವನ್ನು ಕೊಡು ಅಂತ ಕೇಳ್ಕೊಂಡಿದ್ದಾರೆ. ಇವಾಗ ಸ್ವರ ಬಂಧವನ್ನು ನೋಡೋಣ. ಪದಮರಿ ಪಮಮ ಅಲ್ಲಿ ಮೂರನೇ ಕಾಲಕ್ಕೆ ಬರುತ್ತೆ, ಮಿಕ್ಕಿದೆಲ್ಲ ಎರಡನೇ ಕಾಲ.
1: ಅಂದ್ರೆ ಇದು ನಾವು ಪಲ್ಲವಿಲ್ ಹಾಡೋದ್ವಲ್ಲ ಮೇಡಮ್, ಅದೇ ತರ
0: ಹಾಗೇನೆ ಅಲ್ಲಿ ಎರಡನೇ ಸಂಗತಿ ಪದಮ ಹಾಡಿದ್ರಲ್ಲ ಸಾಕೆ ಅಂತ ಇಲ್ಲಿ ಹಾಡ್ಕೋಬೇಕಷ್ಟೇ.

0: ಮಗನಿಗೆ ಸರಿಯಾದ ನ್ಯಾಯ ಕೊಡ್ಲಿಲ್ಲ ನೀವು.
1: ತ ಮಗ ಮರಿ ತ ಪೂರ ಭೂಪ.
0: ಅರ್ಥ ಆಯ್ತಾ?
1: ಹಾಕ್ತಿ
0: ಹಾಡ್ತೀನಿ. ಹಾಡಿ.
1: ಸಾಕೇತ ಪೂರ ಭೂಪ.
0: ಅಲ್ಲಿ ಏನೇನು ಶ್ರಮ ಪಟ್ಟರೋ ಅಷ್ಟು ಇಲ್ಲೂ ಶ್ರಮ ಪಡ್ಲೇಬೇಕು. ಪಂಕಜ ಒಂದ್ಸಲ ಹಾಡರ್ ತಪ್ಪಿಲ್ಲದ ಪಂಕಜ. ಅಲ್ಲಿ ಅರ್ಥ ಕೆಡತ್ತೆ, ಇಲ್ಲಿ ಅರ್ಥ ಕೇಳಲ್ಲ ಅಷ್ಟೆ.
1: ಪಂಕಜ ನಭ ನೀ ಸರಿ ರೀ ರೀ
0: ಗಾರಿಗಿಲೆ ತೊಂದರೆ ಇಲ್ಲ, ದೀರ್ಘ ತಗೋಬಹುದು.
1: ನೀ

0: ಪಲ್ಲವಿಯಲ್ಲಿ ಬಂದಿರೋ ಸಂಗತಿಗಳು ಅಷ್ಟು ಹಾಡ್ಕೋಬಹುದು. ನೀವು ಮನೆಯಲ್ಲಿ ಎಷ್ಟು ಗಟ್ಟಿ ಮಾಡ್ತಿರೋ ಅಷ್ಟು ನಿಮ್ಮದಾಗುತ್ತೆ. ಪೂರ ಭೂಪ ಇಲ್ಲಿ ಕೂಡ ಪಂಕಜ ಅಂತ ಹಾಡುವುದು ವಾಡ್ಕಿನಲ್ಲಿ ಉಂಟು.
1: ಅಂದ್ರೆ ಸಂಗತಿಗಳನ್ನೆಲ್ಲ ತಗೋಬಹುದು.
0: ಸಂಗತಿ ತಗೊಳ್ಳೋ ಸರಿ. ಇಲ್ಲಿ ಎಡುಪು ಕೂಡ ಪಂಕಜ ಎರಡಕ್ಷರ ಪೂರ್ತಿನೂ ಇಟ್ಕೋಬಹುದು, ಒಂದಕ್ಷರ ಹಿಂದಕ್ಕೆ ತಳ್ಳಿ ಉಷ್ಣತೆ ಪಂಕಜ ನೀ ಸರಿ ರೀ ಅದು ಕೂಡ ಹಾಡ್ಕೋಬಹುದು.
1: ಸರಿ.
0: ನಾ ಭ ರೇ ಗ ಮ ಪ ಮ ಮುಂದಿನ ಭಾಗ.
1: ಸರಿ. ರೇ ಗ ಮ ಪ ಪ ದ ಮ ಪ ದ ಮ ರೇ ಗ ಮ ಪ ಪ ದ ಮ
0: ನೋಡಿ, ಪ ದ ಪ ಅಂದಾಗ ಮೊದಲನೇ ಕಲ ಪ ದ ಪ ಎರಡೇ ಅಕ್ಷರ ಪ ದ ಪ ಒಂದೇ ಅಕ್ಷರ ಒಂದೇ ಏಟು.
1: ಸರಿ.
0: ಪ ದ ಪ ನಾಲ್ಕು ಏಟು ನಾಲ್ಕು ಅಕ್ಷರ ಕೊಟ್ಕೊಂಡ್ಬಿಡ್ತೀರಾ. ಪ ದ ಪ ಅಂದಾಗ ಎರಡು ಅಕ್ಷರಕ್ಕೂ ಒಂದೇಟು ಕೊಟ್ಟಿರ್ತೀರಾ. ಪ ದ ಪ
1: ಪ ದ ಪ
0: ಗಮನಿಸ್ಕೊಂಡ್ರ ಈ ಸೂಕ್ಷ್ಮಗಳೆಲ್ಲ ಗಮನಿಸ್ಕೊಂಡ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ.

ಅದ್ರ ಈಗ ಮರಿಗ ಪೈಲೆ ತಗೋಬೇಕಾಗಿಲ್ಲ ಅಪ್ಪ ಅಮ್ಮ ಮೇಲೆ ಅಪ್ಪ ಒಟ್ಟಿಗೆ ತಗೊಂಡ್ಬಿಡಿ ಮೂರು ಅಕ್ಷರ ಆದ ತಕ್ಷಣ ಎರಡನೇ ಸಂತಿಗೆ ಹೋಗ್ಬೋದು ತಮಗೆ ಬಂದಿರುತ್ತೆ. ಇಲ್ಲ ಅಂದ್ರೆ ನೀವು ಬಿಟ್ಟು ತಗೋಬೇಕಾಗತ್ತೆ.

ಇಲ್ಲ, ಇದನ್ನ ನೀವು ಎಡ್ಪಕ್ ತಗೋಬೇಕಾದ್ರೆ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಒಂದು ಅಕ್ಷರ ಬಿಟ್ಟಿರೋದ್ರಿಂದ ಭೂಪ ಭೂಪ ಪಾಮಗ ಮರಿ ಗ ಮಪ ತಗೊಂಡ್ರೆ ಮಪ್ಪ ಎಡ್ಪಕ್ ಬರುತ್ತೆ. ಅಂದ್ರೆ ತಕೀಟ ಆದ್ಮೇಲೆ ಒಂದು ಅಕ್ಷರ ತಳ್ಕೊಳ್ಳಿ,

0: ಒಂದ್ಸಲ ನಿಲ್ಲಿಸ್ಕೊಂತೀರಾ, ಎಡ್ಪಿಂದ ಇನ್ನೊಂದ್ಸಲ ತಗೊಂಡ್ಮೇಲೆ ಮುಂದಿನ ಸಾಹಿತ್ಯ ಭಾಗಕ್ಕೆ ಹೋಗ್ಬಹುದು. ಅನುಪಲ್ಲವಿಯಂತೆ ಸ ಪಾಮದನಿ, ಇದು ನಾಕನಾಯಕ ತಾಪಾಗೆ ಬರೋ ಭಾಗ. ನಾಕನಾಯಕ ಆದ್ಮೇಲೆ ಸಾಹಿತ್ಯ ಹಡವಾಗ ಬಿಡಿಸ್ಕೋಬೇಕಾಗತ್ತೆ, ಸ್ವರ ಬಂದ ಹಡವಾಗ ಉದ್ದಕ್ಕೆ ಹೋಗ್ತೀವಿ. ಸ ಸ ಪಾಮದನಿ
1: ಸಾಳ
0: ಗಮನಿಸ್ಕೊಳ್ಳಿ,
1: ಸ ಸ ಪಾಲ
0: ಸ ಸ ಪಾಮ
1: ದನಿ ಸ ಸ ಸ ಸ ಪ
0: ಅಷ್ಟೇ
1: ಸ ಪಾಮ
0: ಸ ಎರಡೆ ಸ ಸ ಅಷ್ಟೇ ಇರೋದು ನೋಡಿ.
1: ಸ ಸ ಪ
0: ಏನ್ ಯಾತಕ್ಕೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋತಿದ್ರಾ, ಏನೋ ಗೊಂದಲ ಮಾಡ್ಕೋತಿದ್ದೀರಲ್ಲ ಯಾಕೆ ನೋಡಿ, ಇಲ್ಲಿ ನನ್ನ ನೋಡಿ, ಸ ಸ ಅಷ್ಟೇ ಇರೋದು ಹಡಿ.
1: ಸ ಸ
0: ಟಕ್ಕಿ ಟನಲ್ ತಾ ಬಿಟ್ಬಿಡಿ, ತ ಸ ಸ ಪಾಮ
1: ಸ ಸ ಪಾಮ
0: ಸಾನ ನೀವು ಎರಡನೇ ಸ ಎಳ್ಕೋತಿದ್ದೀರಮ್ಮ ನೋಡಿ, ನನ್ನ ನೋಡಿ, ಸ ಸ ಅಥವಾ ನೀವು ಹಿಂಗೆ ಒಂದೇಟ್ಗೆ ಮೂರು ಅಕ್ಷರ ತಗೋತೀರ ಅಲ್ವಾ, ಎರಡು ಅಕ್ಷರ ತಗೊಳ್ಳೋವಾಗ ತುಂಬ ಕಷ್ಟಪಡ್ತೀರಾ, ಸ ಸ ಅನ್ಕೋಬೇಕು ಅವಾಗ, ಸ ಸ
1: ಸ ಸ ಪಾಮ
0: ಅವಾಗ ನಿಮ್ಗೆ ಹಿಡಿತ ಸಿಗತ್ತೆ. ನೀವು ಒಂದೇಟಲ್ಲಿ ಮೂರ್ ಅಕ್ಷರ ಇಟ್ಕೊಂಡಿರುವಾಗ ಒಂದಕ್ಷರ ಬಂತಾ ಬರ್ಲಿಲ್ವ ಅನ್ನೋದೇ ನಿಮ್ಗೆ
1: ಡೌಟ್ ಈಗ. ಹೌದು,
0: ಸ ಸ ಪಾಮ
1: ಸ ಸ ಪಾಮ
0: ದನಿ ಸ
1: ದನ್ ಅಲ್ಲಿ ದನಿ ಹಾ ಅಲ್ಲಿ ಸಮದಿಂದ

0: ಹಡ್ಕೋಬೇಕು ಈ ಭಾಗನ ಮುಂದಿನ ತರಗತಿಯಲ್ಲಿ
1: ಗಮನಿಸಿಕೊಳ್ಳೋಣ. ಧನ್ಯವಾದಗಳು.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ಭವಾನಿ.
2: ಈ ಕಾರ್ಯಕ್ರಮ

0: ಕೇಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಮಾರು ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು ಬಿಹಾಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಜಗನ್ನಾಥ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಪಂಡಿತ್ ಜಗನ್ನಾಥ್ ಅಂಡ್ ಪಾರ್ಟಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ

ನಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಹಾಡಿದ್ದಾರೆ ಪದ್ಮ ನಾರಾಯಣ ಸ್ವಾಮಿಯವರು. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ಎಂಎಸ್ ಗೋವಿಂದ ಸ್ವಾಮಿ. ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆ ಆರ್ ಕುಮಾರ್. ಮೊದಲಿಗೆ ಶ್ಲೋಕ, ನಂತರ ವಾತಾಪಿ ಗಣಪತಿ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಕಾರ್ಡಿಂಗ್ ಬೈ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮ ನಾರಾಯಣ ಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದ ಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚಿ ಕೆ ಆರ್ ಕುಮಾರ್. To begin with, Shloka, after that, Vatapi Ganapatim, set to Hamsadhvani Raga Aditala, written by Muthuswami Dikshitar.

Take up, buddy, Sam.

ನೀ ಭಕ್ತಿ ಭಾಗ್ಯಸುಧಾ. ಜಯ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ ನೀ ಭಕ್ತಿ ಭಾಗ್ಯಸುಧಾ, ರಿಟನ್ ಬೈ ತ್ಯಾಗರಾಜ ಸೆಟ್ಟು. ಜಯ ಮನೋಹರಿ ರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಪದ್ಮಾ ನಾರಾಯಣಸ್ವಾಮಿಯವರು, ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಕೆ ಹರಿಶ್ಚಂದ್ರನ್, ಘಟ ಟ್ರಿಚ್ಚಿ ಕೆಆರ್ ಕುಮಾರ್. ಎನ್ನೀಗ ನಂಬಿ ಕೆಟ್ಟವರಿಲ್ಲವೋ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ ಪುರಂದರದಾಸರ ಈ ರಚನೆ. Dear listeners, in today's program you are listening to vocal rendition recordings of Palghat KV Narayanaswamy, supported by Padma Narayanaswamy. Accompanists are on the violin MS Govindaswamy, on the mridangam K Harishchandran, on the ghatam Trichy K R Kumar. Now Nambi Kettavarillavo, set to Kalyani Raga Mishra Chaputala, written by Purandradasa.

ಗೋವರ್ಧನ ಗಿರಿಧಾರಿ, ರಿಟನ್ ಬೈ ನಾರಾಯಣ ತೀರ್ಥ, ಸೆಟ್ಟು ದರ್ಬಾರಿ ಕನ್ನಡ ರಾಗ ಆದಿತಾಳ. ನಾರಾಯಣ ತೀರ್ಥರ ರಚನೆ ದರ್ಬಾರಿ ಕನ್ನಡ ರಾಗ ಆದಿತಾಳದಲ್ಲಿದೆ ಗೋವರ್ಧನ ಗಿರಿಧಾರಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸಿದ್ರೆ ಸಹಗಾಯನ ಪದ್ಮ ನಾರಾಯಣಸ್ವಾಮಿ, ವಯಲಿನ್ ಸಹಕಾರದಲ್ಲಿದ್ದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆ ಆರ್ ಕುಮಾರ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal recordings of Palghat K.V. Narayanaswamy, supported by Padma Narayanaswamy. Accompanists were on the violin M.S. Govindaswamy, on the mridangam K. Harishchandran, on the ghatam Trichy K.R. Kumar. This program is a contribution of Akashwani Bengaluru, in time, Indian music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
2: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ರಾಗ್ ನಟ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. He is accompanied on tabla by Pandit Raghunathan Akkord. Continuing the concert, now listen to Rag Mishra Kaafi.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ಅಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. He was accompanied on tabla by Pandit Raghunath Kod.
2: This program is the contribution of Akashvani Dharwad. Anytime Indian music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಂಬಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಕೆ ಚಾರುಲತಾ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಜವದನ ಸಂಮೋದಿತ ತೋಡಿರಾಗ ಆದಿತಾಳದಲ್ಲಿದೆ, ರಚನೆ ಕುಮಾರ ಎಟ್ಟೀಂದ್ರ ಮಹಾರಾಜ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೋಕಲ್ ಡ್ಯುಯೆಟ್ ಬೈ ಎಂ ಬಿ ಹರಿಹರನ್ ಅಂಡ್ ಎಸ್ ಅಶೋಕ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಕೆ ಚಾರುಲತಾ, ಆನ್ ದ ಮೃದಂಗಂ ಟಿ ಎಸ್ ಚಂದ್ರಶೇಖರ್, ಆನ್ ದ ಘಟಂ ಸುಕನ್ಯಾ ರಾಮಗೋಪಾಲ್. ಟು ಬಿಗಿನ್ ವಿತ್ ಗಜವದನ ಸಂಮೋದಿತ ಸೆಟ್ಟು ತೋಡಿರಾಗ ಆದಿತಾಳ, ರಿಟನ್ ಬೈ ಕುಮಾರ ಎಟ್ಟೇಂದ್ರ ಮಹಾರಾಜ.

ಎಂಬಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಕೆ ಚಾರುಲತಾ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ತ್ಯಾಗರಾಜರ ದೇವರ ನಾಮ ರಾಮ ರಾಮ ಹುಸೇನಿ ರಾಗ ರೂಪಕ ತಾಳದಲ್ಲಿದೆ. Listeners, you are listening to Vocal Duet by M.B. Hariharan and S. Ashok. Accompanists are on the violin K. Charulata, on the mridangam T.S. Chandrasekhar, on the ghatam Sukanya Ramagopal. Continuing the program, now let us listen to a composition of Tyagaraja set to Hussaini Raga, Rupakatala, Rama Rama.

ಇದುವರೆಗೂ ಎಂಬಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಕೆ ಚಾರುಲತಾ, ಮೃದಂಗ ಟಿ ಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal duet by MB Hariharan and S Ashok. Accompanists were on the violin K Charulata, on the mridangam T S Chandrasekhar, on the ghatam Sukanya Ramagopal. This program is a contribution of Akashvani Bengaluru, anytime Indian music.

It is.